ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ಗಳು 738 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ನಿಮ್ಮ ಮೊಬೈಲ್ನ ನ್ಯೂಸ್ ಆನ್ ಏರ್ ಈ ಆಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಪರಿಮಳ ಜೋಶಿಯ ಪ್ರೀತಿಯ ನಮಸ್ಕಾರಗಳು.

0: ಇಂದಿನ ನಮ್ಮ ಸಂಚಿಕೆಯಲ್ಲಿ ಕೇಳೋಣ ಕಾವ್ಯಧಾರೆ ಹಾಗೂ ಭಾವಗೀತೆಗಳು. ಬನ್ನಿ ಮೊದಲಿಗೆ ಕೇಳೋಣ ಕಾವ್ಯಧಾರೆ. ಈ ಶೀರ್ಷಿಕೆ ಅಡಿಯಲ್ಲಿ ಕವಿತಾ ವಾಚನ, ಶ್ರೀಮತಿ ಸುಮತಿ ನಿರಂಜನ್ ರಾವ್ ಇವರಿಂದ ಕವಿತಾ ವಾಚನ.
1: ಆಕಾಶವಾಣಿಯ ಕನ್ನಡದ ಕಿವಿಗಳಿಗೆ ನಮಸ್ಕಾರ. ಮೊದಲೊಂದಿ

ನಿನಗೆ ಗಣನಾಥ ಅನ್ನೋ ಹಾಗೆ ಗಣೇಶನ ಕವಿತೆಯಿಂದ ನನ್ನ ಕವನ ವಾಚನವನ್ನ ಇವತ್ತು ಶುರು ಮಾಡ್ತೀನಿ. ಮೊನ್ನೆ ತಾನೇ ಗಣೇಶ ಚೌತಿ ಆಚರಿಸಿದ್ವಿ, ಇನ್ನೇನಿನ್ ಎರಡೇ ದಿವಸಗಳಲ್ಲಿ ನಿಮಜ್ಜನನೂ ಮಾಡ್ತೀವಿ. ಈ ಗಣಪತಿ ಹಬ್ಬದ ಹೆಸರಲ್ಲಾಗುವಂತ ಟ್ರಾಫಿಕ್ ಗೊಂದಲಗಳು, ರಾಸಾಯನಿಕ ಬಣ್ಣಗಳಿಂದ ತಯಾರಿಸಿದಂಥ ಗಣೇಶನ ವಿಗ್ರಹದಿಂದ ನಾವು ಮಾಡುವಂಥ ವಾತಾವರಣ ಪ್ರದೂಷಣೆ ಕುರಿತು ಒಂದು ಕವನ ಬರೆದಿದ್ದೇನೆ. ಕವನದ ಶೀರ್ಷಿಕೆ ಗಣೇಶನ ಅಳಲು. ವರ್ಷಕ್ಕೊಮ್ಮೆ ಕರೆವರು ನನ್ನ, ವರ್ಷಕ್ಕೊಮ್ಮೆ ಕರೆವರು ನನ್ನ, ಬಣ್ಣ ಬಳಿವರು ಮೈ ತುಂಬ, ಬಣ್ಣ ಬಳಿವರು ಮೈ ತುಂಬ, ಮೈ ತುಂಬ ಉರಿ ಉರಿ ಉರಿ, ಮೈ ಮರೆಯಲಿ ಎಂದು ಕೊಡುವರು ಕಡುಬು ಕೈ ತುಂಬ, ಕುಣಿವರು ಕುಡಿವರು ನನ್ನ ಹೆಸರಿನಲ್ಲಿ ಮನೆ ಮನೆ ಅಲೆವರು, ನನ್ನ ಹೆಸರಿನಲ್ಲಿ ಮನೆ ಮನೆ ಅಲೆವರು ಚಂದ ಎತ್ತುತ್ತ. ಹೊಟ್ಟೆಯು ದೊಡ್ಡದು ಯಾರದು ನೀವೇ ಹೇಳಿರಿ ಈಗ, ಹೊಟ್ಟೆಯು ದೊಡ್ಡದು ಯಾರದು ನೀವೇ ಹೇಳಿರಿ ಈಗ. ಕೈಲಾಸದಲ್ಲಿ ಹಾಯಾಗಿದ್ದೆ, ಕರೆದರು ಭಕ್ತರು ಎಂದು ಬಂದೇ ಬಿಟ್ಟೆ ಮೂಷಿಕವೇರಿ, ಕರೆದರು ಭಕ್ತರು ಎಂದು ಬಂದೇ ಬಿಟ್ಟೆ ಮೂಷಿಕವೇರಿ. ಹತ್ತು ದಿನಗಳ ಹಬ್ಬದ ಕೊನೆಗೆ ಬಾಜಾ ಭಜಂತ್ರಿಯೊಂದಿಗೆ ಟ್ರಾಫಿಕ್ ಜಾಮು, ಬಾಟಲಿ ಮೋಜು, ಜಲವಿದಾಯದ ಪಾರ್ಟಿ ಇತ್ತರು. ಜಲವಿದಾಯದ ಪಾರ್ಟಿ ಇತ್ತರೂ ಹೈದರಾಬಾದಿನ ಹುಸೇನ್ ಸಾಗರದಲ್ಲಿ. ಮತ್ತೆ ಬಾ ಮರುವರುಷ ಎನ್ನುತ್ತಾ ನಡೆದರು ಅಲ್ಲೇ ಇಟ್ಟು, ಮತ್ತೆ ಬಾ ಮರುವರುಷ ಎನ್ನುತ್ತಾ ನಡೆದರು ಅಲ್ಲೇ ನನ್ನ ಬಿಟ್ಟು. ಸುತ್ತಲೂ ಕತ್ತಲೆ ಕೊರೆಯುವ ಚಳಿ, ಸುತ್ತಲೂ ಕತ್ತಲೆ ಕೊರೆಯುವ ಚಳಿ, ದೀಪವೂ ಇಲ್ಲ ಧೂಪವೂ ಇಲ್ಲ ಮಂಗಳ ಆರತಿ ಸುಳಿವೇ ಇಲ್ಲ, ದೀಪವೂ ಇಲ್ಲ ಧೂಪವೂ ಇಲ್ಲ ಮಂಗಳ ಆರತಿ ಸುಳಿವೇ ಇಲ್ಲ. ಮೂಗಿಗೆ ಬಡಿದಿದೆ ಕೆಟ್ಟ ವಾಸನೆ, ಉಸಿರುಗಟ್ಟಿಸುವ ದೂಷಿತ ಹೊಗೆ, ಕಿತ್ತು ಕಿನ್ನುವ ಕೀಟಾಣುಗಳು, ಅಯ್ಯೋ ಪಾರದರ್ಶಕ ಪಾಶ, ಪ್ಲಾಸ್ಟಿಕ್ ಕವರು ನಾರುವ ನಾರು ಬಿಗಿದಿದೆ ಗಂಟಲ ಕೊಯ್ದಿದೆ ಕೊರಳ, ಪಾರದರ್ಶಕ ಪಾಶ ಪ್ಲಾಸ್ಟಿಕ್ ಕವರು ನಾರುವ ನಾರು ಬಿಗಿದಿದೆ ಗಂಟಲ ಕೊಯ್ದಿದೆ ಕೊರಳ, ಎಲ್ಲವೂ ಕೃತಕ ತುಂಬಿದೆ ವಿಷ, ಚಿಟ್ಟನೆ ಚೀರಿದ ಇಲಿರಾಯನ ಹೊಟ್ಟೆಯ ಹರಿದಿದೆ ಗಾಜಿನ ಚೂರು, ಆಯಿತು ಇವನ ಟಯರು ಪಂಕ್ಚರು, ಹೊಟ್ಟೆಯ ಹರಿದಿದೆ ಗಾಜಿನ ಚೂರು, ಆಯಿತು ಇವನ ಟಯರು ಪಂಕ್ಚರು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕದ ಕೊಳೆ ಇದೆ ಇಲ್ಲಿ, ಕಾಪಾಡಪ್ಪ ನನ್ನನ್ನು ಈಗ, ಕೊಂಡೊಯ್ಯೋ ಕೈಲಾಸಕ್ಕೆ ಬೇಗ, ಕೊಂಡೊಯ್ಯೋ ಕೈಲಾಸಕ್ಕೆ ಬೇಗ. ಮೂರು ವರ್ಷದ ಹಿಂದೆ ಆಗಸ್ಟ್ 2023ರಲ್ಲಿ ಇಸ್ರೋದ ಚಂದ್ರಯಾನ 3 ಚಂದ್ರನ ಮೇಲೆ ಕಾಲಿಡ್ತು. ಆ ಚಾರಿತ್ರಿಕ ಕ್ಷಣದ ಬಗ್ಗೆ BBC ನ್ಯೂಸ್ನಲ್ಲಿ ಹೇಳಿದ್ರು, ಹೊಟ್ಟೆಗೆ ಹಿಟ್ಟಿಲ್ಲದವರಿಗೆ ಜುಟ್ಟಿಗೆ ಮಲ್ಲಿಗೆ ಹೂವಿನ ಹಾಗೆ ಭಾರತದಂತಹ ಬಡ ದೇಶಕ್ಕೆ ಆಕಾಶಯಾನ ಯಾಕೆ ಬೇಕು ಅನ್ನೋ ಕಾಮೆಂಟ್ ಬಂತು. ಅದು ಈ ಕವನವನ್ನು ಬರೆಸ್ತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಂಗೆ ಮನೋಕಾರಕ ಅಂತ ಹೇಳ್ತಾರೆ. ಅವನು ಹೊಸ ಪೀಳಿಗೆಗೆ ಏನ್ ಸಂದೇಶ ಕೊಟ್ಟಿರಬಹುದು ಕೇಳಿ ಕವನ ಮನೋಕಾರಕನ ಹರಕೆ. ಚಂದಮಾಮ ಬಾ ಬಾ ಎಂದರೆ ಮಂದಸ್ಮಿತ, ಅವನೇನಂದ ಗೊತ್ತೇ, ಬಂದಿದ್ದು ಆಯಿತು ತಿಂಗಳು ತಿಂಗಳು ನಾ ಹಿಗ್ಗುತ ಕುಗ್ಗುತ ಅಂಗಳದಲ್ಲಿ ಅತಿಥಿ ಎಂದದಿ, ಈಗ ಚಿಣ್ಣರೆ ಸರದಿಯು ನಿಮ್ಮದು, ಬನ್ನಿರಿ ಬನ್ನಿರಿ ಬೇಗನೆ ಬನ್ನಿರಿ, ಇಳೆಯಂತೆ ಕೆಳಗೆಳವನಲ್ಲ, ಹಾರಿಸಿ ತೇಲಿಸಿ ಹಗುರ ಹಗೂರ ತಿರುಗಿರಿ ತಿರುಗಿರಿ ಗಿರಗಿರಾ ತಿರುಗಿರಿ, ನಿಧಿ ನಿಕ್ಷೇಪ ಅಗೆದು ತೋಡಿರಿ, ಬೂದಿಯ ಕೆಳಗೆ ಏನಿದೆ ನೋಡಿರಿ, ಫೋಟೋ ತೆಗೆಯಿರಿ ಸೆಲ್ಫಿ ಇಳಿಸಿರಿ, ಉಡುಗೊರೆ ಒಯ್ಯಿರಿ ಬಂಧು ಜನರಿಗೆ, ಮುಗಿಸಿರಿ ಎಲ್ಲವ ಎರಡೇ ವಾರದ ಮಧುಚಂದ್ರವು ಮುಗಿಯೋ ಮುನ್ನ, ಮುಗಿಸಿರಿ ಎಲ್ಲವ ಎರಡೇ ವಾರದ ಮಧುಚಂದ್ರವು ಮುಗಿಯುವ ಮುನ್ನ, ಕತ್ತಲು ನನ್ನನ್ನು ನುಂಗುವ ಮುನ್ನ, ಕಟ್ಟಿರಿ ಪೆಟ್ಟಿಗೆ ಊರಿಗೆ ಮರಳಲು, ಮೆಟ್ಟಿರಿ ಸಿಂಡರೆಲ್ಲಾ ಶೂಗಳ, ಹಾರಿರಿ ಮತ್ತೆ ಬಾಯ್ ಬಾಯ್ ಹೇಳುತ್ತಾ ಅಂತರಿಕ್ಷಕ್ಕೆ ಏಕಾಂತ ಅನಂತಕ್ಕೆ ತಳ್ಳುತ್ತ ನನ್ನನು. ಅಲ್ಲ ಮಾಮ, ಲಕ್ಷ ಲಕ್ಷ ಮೈಲು ಹಾರಲು ಬೇಕು, ಎಷ್ಟು ಕೋಟಿ ಹಣ ಗೊತ್ತಾ ನಿನಗೆ, ಎಷ್ಟು ಕೋಟಿ ಹಣ ಗೊತ್ತಾ ನಿನಗೆ, ಅಪ್ಪನೋ ಕಾರಕುನ ಮಧ್ಯಮ ವರ್ಗದ ಪಿಂಚಣಿದಾರ, ಉಡಾಣ ಗಿಡಾಣ ಎಲ್ಲ ಆ ಗುಡಾಣ ಹೊಟ್ಟೆಯ ಸಿರಿಸಿರಿವಂತರಿಗೆ ಸರಿ, ನೀವ ಯಾಕೋ ಈ ಉಸಾಬರಿ, ಬಡವರೇ ನೀವು ಮಡಗ್ದಂಗೆ ಇರಿ, ತಿನ್ನಿರಿ ಉಣ್ಣಿರಿ ತೆಪ್ಪಗೆ ಬಿದ್ದಿರಿ, ಇಲ್ಲೇ ಬರಿಗೈಯಲ್ಲೇ ತಾರೆಗಳೆಣಿಸಿರಿ, ಇಲ್ಲೇ ಬರಿಗೈಯಲ್ಲೇ ತಾರೆಗಳೆಣಿಸಿರಿ, ಪಕ್ಕದ ಮನೆಯ ಬಿಳಿಯ ಠೊಣಪನ ಮಾತನ್ನು ಕೇಳಿರಿ, ಪಕ್ಕದ ಮನೆಯ ಬಿಳಿಯ ಠೊಣಪನ ಮಾತನ್ನು ಕೇಳಿರಿ. ಆಗ ಚಂದ್ರ ಹೇಳ್ತಾನೆ, ಯಾರು ಹೇಳಿದರು ಮಕ್ಕಳೇ ನಿಮಗೆ ಎಲ್ಲಕ್ಕೂ ಬೇಕು ಹಣವೆಂದು,
ಯಾರು ಹೇಳಿದರು ಮಕ್ಕಳೇ?

ನಿಮಗೆ ಎಲ್ಲಕ್ಕೂ ಬೇಕು ಹಣವೆಂದು, ಕುತೂಹಲ ಬೇಕು, ಹಸಿವು ಬೇಕು, ಅಗಲಗಣ್ಣಿನ ಅಚ್ಚರಿ ಬೇಕು. ಕುತೂಹಲ ಬೇಕು, ಹಸಿವು ಬೇಕು, ಅಗಲಗಣ್ಣಿನ ಅಚ್ಚರಿ ಬೇಕು, ಕನಸು ಕಾಣುವ ಮನಸ್ಸು ಬೇಕು. ಕನಸು ಕಾಣುವ ಮನಸ್ಸು ಬೇಕು, ನನಸು ಮಾಡುವ ಛಲ ಬೇಕು, ಧೈರ್ಯವೂ ಬೇಕು, ಸ್ಥೈರ್ಯವೂ ಬೇಕು, ಸಾಹಸ ಶ್ರಮ ಮನೋಬಲ ಬೇಕು. ಹೆದರದೆ ಸೋಲಿಗೆ, ಕುಂದದೆ ಎದೆ, ಇಸ್ರೋ ವೀರರ ಕೆಚ್ಚದು ಬೇಕು. ಹೆದರದೆ ಸೋಲಿಗೆ, ಕುಂದದೆ ಎದೆ, ಇಸ್ರೋ ವೀರರ ಕೆಚ್ಚದು ಬೇಕು. ಇಷ್ಟಿದ್ದರೆ ಸಾಕು ಮಕ್ಕಳೇ. ಶಾರದೆ ಒಲಿವಳು, ಲಕುಮಿಯೂ ಬರುವಳು, ಕರೆಯದೆ ಹಿಂದೆ ಹಿಂದೆ. ಇಷ್ಟಿದ್ದರೆ ಸಾಕು ಮಕ್ಕಳೇ. ಶಾರದೆಯೂ ಒಲಿವಳು, ಲಕುಮಿಯೂ ಬರುವಳು, ಕರೆಯದೇ ಹಿಂದೆ ಹಿಂದೆ. ಶಕ್ತಿಯೂ ಮೈಗೂಡಿ ಹರಿವಳು, ವರಿಸುವಳು ವಿಜಯಲಕ್ಷ್ಮಿಯು, ಹರಸುವುದು ವಿಶ್ವಕ್ಕೆ ವಿಶ್ವವೇ ಬಾಗಿ, ನಮಿಸುವುದು ಹಾಡಿ ಹೊಗಳುವುದು. ಮುಂದಿನ ವರ್ಷಗಳಲ್ಲಿ ಹಾರಾಡಲಿ ಕೇಸರಿ ಬಿಳಿ ಹಸಿರು, ಮಂಗಳ

ಹಿಂದೆ ಶಕ್ತಿಯೂ ಮೈಗೂಡಿ ಹರಿವಳು. ವರಿಸುವಳು ವಿಜಯಲಕ್ಷ್ಮಿಯು, ಹರಸುವುದು ವಿಶ್ವಕ್ಕೆ ವಿಶ್ವವೇ ಬಾಗಿ ನಮಿಸುವುದು ಹಾಡಿ ಹೊಗಳುವುದು. ಮುಂದಿನ ವರ್ಷಗಳಲ್ಲಿ ಹಾರಾಡಲಿ ಕೇಸರಿ ಬಿಳಿ ಹಸಿರು ಮಂಗಳ ಶುಕ್ರ ಶನಿಗಳ ದಾಟಿ, ಹಾರಾಡಲಿ ಕೇಸರಿ ಬಿಳಿ ಹಸಿರು ಮಂಗಳ ಶುಕ್ರ ಶನಿಗಳ ದಾಟಿ, ಸೌರಮಂಡಲದ ಮಿತಿಯನ್ನು ಮೀರಿ ಗ್ರಹ ನಕ್ಷತ್ರದ ಜಾತಕ ಬರೆಯುವ ಯುವ ಜ್ಯೋತಿಷಿಗಳು ನೀವಾಗಿ, ನವವಿಜ್ಞಾನಿಗಳು ನೀವಾಗಿ, ನಿಮ್ಮ ನಾಳೆಯ ಶಿಲ್ಪಿಗಳಾಗಿ ಅರಿವಿನ ಗುರುಗಳು ನೀವಾಗಿ, ಒಟ್ಟಾಗಿಸಿ ವಸುಧೈವ ಕುಟುಂಬವ ಶಾಂತಿಯ ದೂತರು ನೀವಾಗಿ, ಒಟ್ಟಾಗಿಸಿ ವಸುಧೈವ ಕುಟುಂಬವ ಶಾಂತಿಯ ದೂತರು ನೀವಾಗಿ, ಭಾರತ ಮಾತೆಯ ಕೀರ್ತಿಯಾಗಿ. ಚಂದಮಾಮನ ಸಂದೇಶವಿದು, ನಿಮ್ಮ ಮಾಮನ ಹರಕೆಯಿದು, ನಿಮ್ಮ ಮಾಮನ ಹರಕೆಯಿದು. ಇನ್ನೊಂದು ಕವನ, ರಿಂಗಾರಿಂಗ ರೋಸಸ್. ಈಗ ಚಿಕ್ಕ ಮಕ್ಕಳಾಟ ಒಂಥರ ಇದ್ರೆ ದೊಡ್ಡವರ ಆಟ ಇನ್ನೊಂಥರ ಇರುತ್ತೆ. ನಾವು ಸಹ ಈ ಮೇಲು ಕೀಳು ಸಾವು ನೋವಿನ ಆಟ ಮುಂದುವರಿಸಬೇಕಾ ಅಂತ ಪ್ರಶ್ನಿಸುವ ಕವಿತೆ ರಿಂಗಾರಿಂಗ ರೋಸಸ್. ರಿಂಗಾರಿಂಗ ರೋಸಸ್, ರಾಮು ಜಾನಿ ಅಲಿ ರಮಾ ರೀಟಾ ಸಲ್ಮಾ ಎಲ್ಲ ಬಂದ್ರೋ ಆಡೋಣ. ರಾಮು ಜಾನಿ ಅಲಿ ರಮಾ ರೀಟಾ ಸಲ್ಮಾ ಎಲ್ಲ ಬಂದ್ರೋ ಆಡೋಣ. ಹಾವು ಏಣಿ ಪಗಡೆ, ಟೋಪಿ ಆಟ, ದನ ಹುಲಿ ಆಟ, ಕಳ್ಳ ಪೊಲೀಸ್ ಆಟ, ಯಾಕ್ರೋ ಮತ್ತೆ ಅದೇ ದೊಡ್ಡೋರಾಟ, ಅದೇ ದ್ವೇಷ, ಅದೇ ಧಗ, ಅದೇ ಹಿಂಸೆ, ಕೊಲೆ ಯಾಕೆ ಮಗ? ಅದೇ ದ್ವೇಷ, ಅದೇ ಧಗ, ಅದೇ ಹಿಂಸೆ, ಕೊಲೆ ಯಾಕೆ ಮಗ? ನೋಡ್ರೋ ನೋಡ್ರೋ ಭೂಮ್ತಾಯಿ ನೋಡ್ರೋ. ನೋಡ್ತಾ ನೋಡ್ತಾ ತಿರ್ಗ್ತಾ ತಿರ್ಗ್ತಾ ಅಂಗೈ ಒಳಗೆ ಬಂದಂಗಾಯ್ತೋ. ಆಸ್ತಿ ಕಂಡ್ರೋ ಇದು ಗಿಣಿ ಹಂಗೆ ಸಾಕಣ, ಆಸ್ತಿ ಕಂಡ್ರೋ ಇದು ಗಿಣಿ ಹಂಗೆ ಸಾಕಣ, ಗಿಡ ಮರ ಬೆಳ್ಸೋಣ ಶಾಂತಿ ಪಾಠ ಕಲ್ಸೋಣ, ಗಿಡ ಮರ ಬೆಳ್ಸೋಣ ಶಾಂತಿ ಪಾಠ ಕಲ್ಸೋಣ. ಜಾತಿ ಪಾತಿ ಹೆಣ್ಣು ಗಂಡು ಎಲ್ಲ ಬೇದ ಬಿಟ್ಟಾಕ್ರೋ, ಜಾತಿ ಪಾತಿ ಹೆಣ್ಣು ಗಂಡು ಎಲ್ಲ ಬೇದ ಬಿಟ್ಟಾಕ್ರೋ. ರಿಂಗಾ ರಿಂಗಾ ರೋಸಸ್, ಆಲ್ ಫಾಲ್ ಡೌನ್ ಬೇಡ ಕಂಡ್ರೋ, ಆಲ್ ಫಾಲ್ ಡೌನ್ ಬೇಡ ಕಂಡ್ರೋ. ಬರ್ರೋ ಎಲ್ರೂ ಹೇಳೋಣ, ಕೈ ಕೈ ಹಿಡಿದು ಕುಡಿಯೋಣ, ಆಕಾಶದೆತ್ತರಕ್ಕೆ ಬೆಳೆಯೋಣ. ಬರ್ರೋ ಎಲ್ರೂ ಹೇಳೋಣ, ಕೈ ಕೈ ಹಿಡಿದು ಕುಣಿಯೋಣ, ಆಕಾಶದೆತ್ತರಕ್ಕೆ ಬೆಳೆಯೋಣ. ಕೊನೆಯದಾಗಿ ಒಂದು ಆರತಿ ಹಾಡು, ಲಕ್ಷದೀಪಾರತಿ ಶೀರ್ಷಿಕೆ. ಲಕ್ಷ

ಹದಿನಾರು ಸಾವಿರ ಸತಿಯಾರ ವರಿಸಿದ ಜಾರನು ಚೋರನು ಎಂದಾರು ಅಂಜದೆ ಹದಿನಾರು ಸಾವಿರ ಸತಿಯಾರ ವರಿಸಿದ

0: ಋತಿಗೆ.
1: ಇದುವರೆಗೆ ಕಾವ್ಯಧಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಶ್ರೀಮತಿ ಸುಮತಿ ನಿರಂಜನ್ ರಾವ್ ಇವರಿಂದ ಕವಿತಾ ವಾಚನ ಕೇಳಿದಿರಿ. ಇದು ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಭಾವಗೀತೆ, ಕಂಠ ಮೈಸೂರು ಅನಂತಸ್ವಾಮಿಯವರದು. ಹೊಂಗೆ ಸಂಪಾಗಿ ಅರಳುವುದು ಚಂದ.

ಸ್ನೇಹಿತರೆ, ಗಣೇಶನನ್ನ ಮೊನ್ನೆ ಚತುರ್ಥಿಯಂದು ಸ್ಥಾಪಿಸುವುದೂ ಆಯಿತು, ಪೂಜಿಸುವುದೂ ಆಯಿತು. ಇನ್ನು ಗಣೇಶನನ್ನ ಮರಳಿ ತನ್ನ ಸ್ವಸ್ಥಾನಕ್ಕೆ ಕಳಿಸುವ ಸಮಯ. ಗಣೇಶನ ವಿಸರ್ಜನಾ ಸಮಯದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು, ನಾಗರಿಕರು ಶಿಸ್ತನ್ನು ಪಾಲಿಸುವುದು, ನಿಯಮಗಳನ್ನು ಉಲ್ಲಂಘಿಸದೇ ಇರುವುದು ಅತಿ ಅವಶ್ಯಕ. ಇದು ಆರೋಗ್ಯಕರ ಸಮಾಜಕ್ಕೆ ಅತಿ ಅವಶ್ಯಕವಾದದ್ದು. ಎಲ್ಲಿ ಯಾವುದೇ ಅಡಚಣೆ ಇಲ್ಲದೆ, ಯಾವ ಅಡೆತಡೆಗಳಿಲ್ಲದೆ ಬಂದ ಗಣಪ್ಪ ಮತ್ತೆ ಸುರಕ್ಷಿತವಾಗಿ ತನ್ನ ಸ್ವಸ್ಥಳಕ್ಕೆ ಮರಳಲಿ ಎಂದು ಆಶಿಸುತ್ತಾ, ಬರುವ ಗುರುವಾರ 24ನೇ ತಾರೀಕಿನಂದು ನಾವು ಪ್ರಸಾರ ಮಾಡುತ್ತಿದ್ದೇವೆ ಹರಟೆ ಹಂಗಾಮ. ಕೇಳಲು ಮರಿಬೇಡಿ ಹರಟೆ ಹಂಗಾಮ.

ಇದರೊಂದಿಗೆ ಇಂದಿನ ಕನ್ನಡ ಕಸ್ತೂರಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಲು ಪರಿಮಳ ಜೋಶಿಗೆ ಅಪ್ಪಣೆ ಕೊಡಿ. ಮತ್ತೆ ಬರಲಿರುವ ಗುರುವಾರದಂದು ಇದೇ ಮೀಟರ್ಗಳ ಮೇಲೆ ಮಧ್ಯಾಹ್ನ 2:30 ನಾವು ಕನ್ನಡ ಕಸ್ತೂರಿಯೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ನೀವು ಕನ್ನಡ ಕಾರ್ಯಕ್ರಮ ಕೇಳಲು ಮರಿಬೇಡಿ. ನಮಸ್ಕಾರ.